0: ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿಃ. Dobrohut and Sretan put to those who are going and
1: šťastnou cestu vám, kdo odjíždíte.
0: And see you in the evening.
1: A uvidíme se večer.
0: Svasti prajabhyam paripalayantam nyayena margena mahinmahisha gaurabhmane bhyoshubhamastu nityam loka samasta sukhino bhavantu. Om shanti shanti shanti. Sadgurudev bhagavan ki jaya.